0: ಕಲವು ಭಕ್ತಿ ಗರೀಸ. ಪ್ರೇಮ ಸ್ವರೂಪನ ವಿದ್ಯಾರ್ಥುಲಾರ,
1: ಎಂಬಾಡಿಮೆಂಟ್ಸ್ ಆಫ್ ಲವ್ ಸ್ಟೂಡೆಂಟ್ಸ್,
0: ವಿದ್ಯಾರ್ಥಿನಿಯುಳಾರ,
1: ಬಾಯ್ಸ್ ಅಂಡ್ ಗರ್ಲ್ಸ್,
0: ಮನು ಯೊಕ್ಕ ಪ್ರಬೋಧನು ಮಾನಸಕಮುಕು ಎಂತನೋ ಹಾಯಿನಿಸ್ತುಂದು.
1: ದ ಟೀಚಿಂಗ್ಸ್ ಆಫ್ ಮನು ಮೇಕ್ಸ್ ಯುವರ್ ಮೈಂಡ್ ವೆರಿ ಹ್ಯಾಪಿ.
0: ಕೃತಯುಗ ಧ್ಯಾನಮನು, ತ್ರೇತಾಯುಗ ಯಜ್ಞಮು, ದ್ವಾಪರಯುಗ ಅರ್ಚನ, ಕಲಿಯುಗ ನಾಮಸ್ಮರಣ, ಇದು ಶಾಶ್ವತಂಗಾ ನಿರಂತರಮು ನಿಂಡಿ ಉನ್ನವಿ ಅನಿ ಬೋಧಿಂಚಾಡು.
1: ಹಿ ಥಾಟ್ ದಟ್ ಇನ್ ಕೃತಯುಗ ಮೆಡಿಟೇಷನ್ ವಾಸ್ ಅಡಾಪ್ಟೆಡ್, ಇನ್ ತ್ರೇತಾಯುಗ ಸೇಕ್ರೆಡ್ ರಿಚುವಲ್ಸ್ ಲೈಕ್ ಯಜ್ಞಾಸ್ ವರ್ ಕಂಡಕ್ಟೆಡ್, ಇನ್ ದ್ವಾಪರ ಏಜ್ ಇಟ್ ಇಸ್ ಅರ್ಚನ ಆರ್ ವರ್ಷಿಪ್, ವೈಲ್ ಇನ್ ದ ಪ್ರೆಸೆಂಟ್ ಕಲಿಯುಗ ನಾಮಸ್ಮರಣ ಆರ್ ಚಾಂಟಿಂಗ್ ದ ಹೋಲಿ ನೇಮ್ ಆಫ್ ಗಾಡ್ ಈಸ್ ಅಡಾಪ್ಟೆಡ್.
0: ಆನಾಟಿ ಆಹಾರ ವಿಹಾರಮುಲು ಮಲಿನರಹಿತಮೈನಟ್ವಿ.
1: ದ ಫುಡ್ ಅಂಡ್ ಹ್ಯಾಬಿಟ್ಸ್ ವರ್ ಅನ್ಪೊಲ್ಯೂಟೆಡ್ ಇನ್ ದೋಸ್ ಡೇಸ್.